ಓಂ ಶ್ರೀ ಸಾಯಿ ಆರ್ತತ್ರಾಣ ಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯಾಯ

0: ಸಾಯಿ ಮಾಟ ಬಂಗಾರು ಬಾಟ ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧ ನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.
1: ಗುರುವು ಅನಗಾ ಎವರು? ಗುಕಾರೋ ಗುಣಾತೀತ, ರುಕಾರೋ ರೂಪವರ್ಜಿತ. ಗುಣಾತೀತುಡು ರೂಪರಹಿತುಡು ಭಗವಂತುಡೇ. ಅಂತೇಕಾದು ಗುಕಾರೋ ಅಂಧಕಾರಾಸ್ಯಾತ್ ರುಕಾರಸ್ತನ್ನಿರೋಧಕ. ಅಜ್ಞಾನ ಅಂಧಕಾರಮನು ನಿರ್ಮೂಲಿಂಚೇವಾಡು ಗುರುವು. ಅಂಧಕಾರಮನು ನಿವಾರಣಗಾವించೇದಿ ಪ್ರಕಾಶಮು. ಭಗವಾನ್ ಅನೇ ಪದಮುಲೋ ಭಾ ಅನಗಾ ಪ್ರಕಾಶಮು ಅನೇ ಅರ್ಧಂ. ಕನುಕ ಭಗವಂತುಡೇ ನಿಜಮೈನ ಗುರುವು. ಎಕ್ಕಡ ಚೂಚಿನಾ ಪ್ರಕಾಶಿಂಚೇವಾಡು ಭಗವಂತುಡೇ. ಸರ್ವತ್ರಾ ಉನ್ನದಿ ಭಗವಂತುಡೇ. ಕನುಕ ಎವ್ವರಿನಿ ದ್ವೇಷಿಂಚಕೂಡದು. ಈನಾಡು ಲೋಕಂಲೋ ಕೊಂದರು ಸಂಕುಚಿತ ಭಾವಾಲತೋ ದ್ವೇಷಾನ್ನಿ ಪೆಂಚುಕುನಿ ತೋಟಿ ಮಾನವುಲ ಪ್ರಾಣಾಲು ತೀಸ್ತುನ್ನಾರು. ಎಂತ ಪಾಪಮು! ಈ ವಿಧಂಗಾ ಚೇಸ್ತೇ ದೈವಾನಿಕೇ ಹಾನಿ ತಲೆಪೆಟ್ಟಿನ ವಾರವುತಾರು. ಒಕರಿನಿ ದ್ವೇಷಿಂಚಿ ಹಿಂಸಿಂಚಿ ಅನುಭವಿಂಚೇ ಆನಂದಂ ರಾಕ್ಷಸ ಆನಂದಂ. ಎವರಿ ದ್ವೇಷಂ ವಾರಿಕೇ ಹಾನಿ ಕಲಗಿಸ್ತುಂದಿ. ಮೀರು ಎವರಿನಿ ದ್ವೇಷಿಂಚಿನಾ ಎವರಿನಿ ಹಿಂಸಿಂಚಿನಾ ರೇಪಟಿ ದಿನಂ ಮಿಮ್ಮಲ್ನೇ ದ್ವೇಷಿಂಚೇವಾರು ಹಿಂಸಿಂಚೇವಾರು ಮರೊಕರೊಸ್ತಾರು. ಕನುಕ ಅಂದರ್ನೀ ಸಂತೋಷಪೆಟ್ಟಂಡಿ. ಅಪ್ಪುಡೇ ಮೀಕು ಸರೈನ ಆನಂದಂ ಲಭಿಸ್ತುಂದಿ. ಹಿಂಸಿಂಚಟಂ ಚಂಪಟಂ ಗೊಪ್ಪತನಂ ಕಾದು. ಕೀಡು ಕೀಟಕಮೈನಾ ಚೇಯಗಲದು. ಪ್ರಾಣಂ ಕಾಪಾಡಟಂಲೋನೇ ಗೊಪ್ಪತನಮುನ್ನದಿ.

ನೌ ವಾಟ್ ಈಸ್ ಇಟ್ ದಟ್ ದ ಗುರು ಡಸ್ ಇನ್ ದ ದಕ್ಷಿಣಾಮೂರ್ತಿ ಸ್ತೋತ್ರ ಒನ್ ಥರ್ಡ್ ಶ್ಲೋಕ ಐ ವಿಲ್ ರಿಸೈಟ್ ಅಂಡ್ ದೆನ್ ಗಿವ್ ಯು ಬ್ರೀಫ್ಲಿ ವಾಟ್ ಇಟ್ ಮೀನ್ಸ್. ಇಟ್ ಸೇಸ್ ಯಸ್ಯೈವ ಸ್ಫುರಣಂ ಸದಾ

ಸಾಯಿ ಮಾಟ ಬಂಗಾರು ಬಾಟ ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.